ಇಹಾ ಜಫೀರುನ್ ಔ ವಿವರೈದ ಪಾರಪ ದಿವ್ಯ ವದೈದ ಪಾರಪ ಏಕೆ ಜಫೀರುನ್ ಯನಿ ಶೂರ್ ಔ ಗೌಹಾಬೈ ಹಣೀಗಿಬ ವಹುಂ ಫೀಹಾ ಲಾ ಯಸ್ಮೌನ್ ಔ ದೈಬ ಯನಿ ಪಾಗಿಕೆ ಇಸ್ನಾವರಿ ಇನ್ನಲ್ಲದೀನ ಸಬಕತ್ ಬೀಷಕಾಕ ಸಾಂಚಿ ಮುಖ್ಯ ಮುಕರ ಶಿವಿದ ಅಲೈಹಿಂ ದಗಿದ ಪಾರ ಮಿನ್ನಲ್ ಹುಸ್ನಾ ಜಮುಂಗ್ ದ ತರಪ್ನ ಖೇಗಳ ಜನ್ನತ್ ಉಲಾಯಿಕ ಅನ್ಹಾ ಮುಬಅದೂನಾ ನುದಾಖಲಕ್ ಬರದೀನ ಲಿರಿ ಸಾತಲೇಶಿ.

0: ಪದಾರ್ಥ ನಿಮ್ಗೆ ಗ್ರಾನ ಹ ಟಪ ದಿ ರಾಜಾ ದಾಸ ಇಕಡ ಕನಜ ಪರಮಾನ ಕಸ್ಕರ ಶೇರ್ ದಿತಿ ಜೋಡ್ಕೊ ಜಾಲೆ ಮನು ಹೋಚೆ ಓರ್ ದೇ ರಾಮಾನ್ಯ ಹೋಚೆ ಬಲ್ ನು ಹೋಕೊ ಕನನು ಸೌ ಕಮ ದಾವಲಿ ಟಪ ದಾರ ನನ್ನ ಕೋಕಾ ಉನಿ ವಲ ದಾವಲಿ ಕಶ್ಮಾಲಿ ಬಸ್ಕಮ್ ಜಾಯ ಗುರು
1: ಲಾಟೇನ್ ಬಲಿಗಿ ಮಾತಕ್ಕಾಯಿಗಿ ಮುಸಾಫರ್ ವತನ್ ಲಜಿನಾ
0: ಅಸೆ ಯೋ ಖಬರ ಕೋಮ ಉಸ್ ಖುಲಾಟೇನು ನ ಖತಮ್ ಶಿವಿ ಜೋ ಖ್ವಾನ್ ಚತಾ ಗರ್ ಪಸರ ಗಟ್ ಲೈಟ್ ಬಲಿಗಿ ಅಚತಾ ಸರಾಡ್ ಮಾಟ್ ಬಲಿಗಿ ತಪೋಸ್ ಕಡೆ ಜಿ ವತನ್ ತೆಯೋ ಕನೆ ಚರ್ತ ಬಲ್ ಖ್ವಾರ್ವಾನ್ ದಿ
1: ವತನ್ ತೆಜಿ
0: ಕನ ರಾಜಾ ಡೇರ ಮನ ಖುಷಾಲ ಹೊಸೆ ಚರಾಶ ಖುಷಾಲ ಶಮ್ ಖಾ
1: ಸಾರಾ
0: ಖುಲಿ
1: ಅಬಾಯ್ ಬಾಬಾ ತ ಸಲಾಮ್ ದೇ
0: ವಾಲೇಕುಮ್
1: ಸ್ಪೆಷಲ್ ಸಲಾಮ್ ದೇ ಶ್ರೀನಿವಿ ಖಾನ್ ಆಫೀಸ್ ದವಾ ಸಲಾಮ್
0: ರಹಮಾನ್ ಸೇವ್ ಡೇರ ಮನ ಖುಷಾಲ ಹೊಸಿ ಯೋ ನಳಾಯ